ಬುಧಬುಧ ಶೋಧ ಮತಂಗನ ಗಾಧ ಬಯಾದ ನಾದ ಗತಂಗನ ಖೇದ ಅಭೇದ ಛೇದ ನರಂಗಿ ಚಾರ ಚತುರ್ದಿಶ ಚಕ್ರ ಫಿರಂಗ ಜಯ ರಾಗ ನ ರಂಗ ನ ರೇಖ ರುಗಂಗ ಜಯ ಶೋಕ ನ ಭೋಗ ನ ಜೋಗ ಜುಗಂಗ ಭೂ ಭಂಜನ ಗಂಜನ ಆದಿ ಸರಂಗ ಜಯ ಬಂದತ ದೇವ ದೇವ ನರಂಗ ಗಣ ಕಿನ್ನರ ಜಾಚ ಭುಜಂಗ ರಚೆ ಮಣ ಮಾಣಕ ಮೋತಿ ಲಾಲ ಸುಚೇ ಅನ ಭಂಜ ಪ್ರಭಾ ಅನ ಗಂಜ ವೃತಂಗ ಜಯ ಪಾರ ನ ಪಾವತ ಪೂರ್ ಮತಂಗ ಅನಖಂಡ ಸ್ವರೂಪ ಅಡಂಡ ಪ್ರಭಾ ಜಯ ಜಂಪದ ವೇದ ಪುರಾಣ

0: ಬ್ರಹ್ಮಾಷ್ಪತಿ
1: ಪೂಜಾ ಸಸ
0: ಸೇವಾರ
1: ನಾಮ
0: ಸಸ ಧ್ಯಾವನಹಾರ ಆಪೆ ಗುಣ ಆಪೆ ಗುಣಕಾರಿ
1: ಸತ ಸತ ಪ್ರಭು ಭಕ್ತ
2: ಸತ ಸತ ಜನ ಸುಂದ
1: ಪೂಜನ ಹರ ಕೋ ಸತ್ಸ
0: ನಾನಕ ಸತ ಸತ ಪ್ರಭು ಸೋಹೆ
1: ಸ್ವರೂಪ ಹೃದಯ ಮಾನಿಯ
0: ಕರ ಕ್ರಾಂತಿ ಮೂಲ ಬಚಾನಿಯ
1: ಹೃದಯ ವಿಶ್ವಾಸ
0: ತದ ಜ್ಞಾನ.